ಪೌಡಿ ಸದ್ಗುರು ಟವಾರ ಸುಮಾರ ಕಸಮ ಛೋಡ ದೂಜೆ ಲಗ್ಗೆ ಡೂಬೇ ಸಿಮ ಜಾ ರಿಹಾ ಸದ್ಗುರು ಹਾਇ ਪਛਾਣ ਲਿਖਣ।